0: ಸದಾ ಸರ್ವಸಾಧ್ಯ ಅಗಾಧ ಸ್ವರೂಪೇ ನಿರ್ಬಾಧ ಭಂಗಿಯ
1: ನಾಮೇ ತರ ಭಂಗಿ ತರ ಕಾಮೇ ನಿರ್ಭಂಗಿ ಸ್ವರೂಪೇ ಸರ್ವಂಗಿಯ

0: ಅಲಂಕಾರೂಪೇ ಅಲಂಕಾರ ಲಂಕೇನು ವಾ ಸಾಸಿನೋ ಭಂಗ್ ಭಂಕಿ
1: ಅಭಂಗೀ ಸ್ವರೂಪೇ ಅನಂಗೀ ಅನಾಮೇತ್ರ ಭಂಗೀತ್ರ ಕಾಲೇ ಅನಂಗೀ ಅಕಾಮೇ ಏಕ ಶ್ರೀ
0: ಜಲ
1: ಪಭುವಜು
0: ಭಂಜ ಲಖ ಪಖ
1: ಕಾಲ ದಯಾಲ ಲೇಖ ಪೇಖ
0: ಕಾಮ ಘಾಟ
1: ಅನಾಥೇ ಪರಮಾಥೇ ಅಜೋನಿ
0: ಅಮೋನಿ ನರಂಗಿನ ರೂಪೇಣ ರೇಖಿ ಸಮಸ್ತಲ ನಿವಾಸೀ ಚತುರ್ಚಕ್ರವರ್ತಿ
1: ಚತುರ್ಚಕ್ರ ಪುತ್ರೇ ಸ್ವಯಂ ಭವ ಸ್ವಾಂಗ ಸರ್ವದಾ.